ಅಂಕ ಅರುಣ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ಕೆ ಎವಿಯಾ ಮೇ G7 ಶಿಖರ್ ಸಮ್ಮೇಲನ್ ಮೇ ಭಾಗ್ ಲೇ ರಹೇ ಹೇ. ವೇ ಆಜ್ ರಾತ್ ಕೆನಡಾ ತಥಾ ಬ್ರಿಟನ್ ಕೆ ಪ್ರಧಾನಮಂತ್ರಿ ಔರ್ ಸಂಯುಕ್ತ ಅರಬ್ ಅಮಿರಾತ್ ಕೆ ರಾಷ್ಟ್ರಪತಿ ಕೆ ಸಾಥ್ ದ್ವಿಪಕ್ಷೀಯ ಬೈಠಕೆ ಭೀ ಕರೆಂಗೆ. ಕಲ್ ಅಮರಿಕಾ ಕೆ ರಾಷ್ಟ್ರಪತಿ ಸೇ ಮುಲಾಕಾತ್ ಹೋಗಿ. ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ನೇ ಚಾಲೂ ಖರೀಫ್ ಸೀಸನ್ ಕಿ ತಯಾರಿಯೋ ಕಿ ಸಮೀಕ್ಷಾ ಕೆ ಲಿಯೇ ಉಚ್ಚ ಸ್ತರೀಯ ಬೈಠಕ್ ಕಿ. ಪಶ್ಚಿಮ ಬಂಗಾಳ ಕೆ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ನೇ ಈಸ್ಟರ್ನ್ ಫ್ರಂಟಿಯರ್ ರೈಫಲ್ಸ್ ಕೆ ಪುನರುದ್ಧಾರ ಔರ್ 1,000 ಸೇ ಅಧಿಕ ಗೋರ್ಖಾ ಯುವಾಓ ಕಿ ಭರ್ತಿ ಕಿ ಘೋಷಣಾ ಕಿ. ಭಾರತ ಔರ್ ಜಪಾನ್ ನೇ ಗ್ರೀನ್ ಹೌಸ್ ಗ್ಯಾಸ್ ಉತ್ಸರ್ಜನ್ ಮೇ ಕಮಿ ಔರ್ ಸತತ್ ವಿಕಾಸ್ ಪಹಲೋ ಪರ್ ಸಹಯೋಗ ಬಢಾನೆ ಕೆ ಲಿಯೇ ಪ್ಯಾರಿಸ್ ಸಮಝೌತೆ ಕೆ ಅಂತರ್ಗತ್ ಸಂಯುಕ್ತ ಕ್ರೆಡಿಟಿಂಗ್ ತಂತ್ರ ಕೆ ಲಿಯೇ